ಗೋಪಾಲ್ ಗೋವಿಂದ ನಾ ಕಬೂಲ ಜೋರಿಯ ದೇಹ ದಸ ಮನ ಚಾವ ನ ಜಾಯ ಸೂರ್ಯ ದೇಹ ದಸ ಮನ ಚಾವ ನ ಜಾಯ ಸೂರ್ಯ।